ಅಜಿಟು ಏ ತು ಪ್ರೇಮಿಕ ಅದರ ರಕ್ಷಿವು ಬವರೆ ಆಮ ಧಂದಾ ಒನ್ ವೇ ಟ್ರಾಫಿಕ್ ಜಾಯಿ ಹುಏ ಹಲೇ ಫೇರಿ ಹುಏ ನೀ.

tak tak dhum ke ta dhum ke tak tak ka tak thun te tak ka tan nak nak dhari ke tak dhum ke de dhari ke nak dhari ke an dhan na de ta dhari ke tak ta an dha dhari ke tak ta an dha dhari ke tak ta an da ke nak dhari ke dhari ke nak de tha nak de tha nak de tha dhari ke dhari ke dha dhari ke nak dhari ke tak ta kan dha ತಿರುಗಿರುತ್ತಿಗೆ ತಿರುಗಿರುತ್ತಿಗೆ ದಿಗ್ನ ನಗದೆ ಧಾ ತಿರುಗಿರುತ್ತಿಗೆ ದಿಗ್ನ ನಗದೆ ಧಾ ತಿರುಗಿರುತ್ತಿಗೆ ದಿಗ್ನ ನಗದೆ ಧಾ ತಿರುಗಿರುತ್ತಿಗೆ ದಿಗ್ನ ನಗದೆ ಧಾ ತಿರುಗಿರುತ್ತಿಗೆ ದಿಗ್ನ ನಗದೆ ಧಾ ತಿರುಗಿರುತ್ತಿಗೆ ದಿಗ್ನ ನಗದೆ ಧಾ ಧಾ ಗಿರುತ್ತಿಗೆ ದಿಗ್ನ ಕಾ ಗಿರುತ್ತಿಗೆ ಧಾ ತ ತಿರುಗಿರುತ್ತಿ